ಶರಣಂ ಪದ್ಮ ಭುವಂ ವಸಿಷ್ಠಂ ಶಕ್ತಿಂಚ ತತ್ಪುತ್ರ ಪರಾಶರಂ ಚ ವ್ಯಾಸಂ ಸುಖಂ ಗೌಡಪದಂ ಮಹಾಂಸಂ ಗೋವಿಂದ ಯೋಗೀಂದ್ರ ಮದಾಶ್ಲೇಷ್ಯಂ ಶ್ರೀಶಂಕರಾಚಾರ್ಯ ಮದಾಸ್ಯ ಪದ್ಮಪಾದಂ ಚ ಹಸ್ತಾಮಲಕಂ ಶೇಷ್ಯಂ ತಂ ತ್ರೋಟಕಂ ವಾರ್ತಿಕಕಾರಮನ್ಯಾಸ್ಮದ್ಗುರೂಂ ಸಂತತಮಾನತೋಸ್ಮಿ ಸದಾಶಿವಸಮಾರಂಭಾಂ ಭಗವತ್ಪಾದಮಧ್ಯಮಾಂ ಅಸ್ಮದಾಚಾರ್ಯಪರ್ಯಂತಾಂ ವಂದೇ ಗುರುಪರಂಪರಾಂ ಓಂ ನಮೋ ಬ್ರಹ್ಮಾದಿಭ್ಯೋ ಬ್ರಹ್ಮವಿದ್ಯಾ ಸಂಪ್ರದಾಯ ಕರ್ತೃಭ್ಯೋ ವಂಶಋಷಿಭ್ಯ ಪರಮಗುರುಭ್ಯೋ ನಮೋ ಗುರುಭ್ಯಃ ಸರ್ವೋಪ್ಲವರಹಿತ ಪ್ರಜ್ಞಾನ ಘನ ಪ್ರತ್ಯಗರ್ಥೋ ಬ್ರಹ್ಮೈವಾಹಮಸ್ಮಿ ಅಧೀಹಿ ಭೋ ಭಗವಃ ಅಧೀಹಿ ಭೋ ಭಗವಃ ಸಹನೌವತು ಸಹನೌ ಭುನತು ಸಹ ವೀರ್ಯಂ ಕರವಾವಹೈ.